0: ಆಕಾಶ ಒತ್ತೇನೆ ನಿಲ್ಲ ತೋಕ ನಿರರೆ ಒತ್ತಪ್ಪ ಅವ್ವಾಲುವ ಕೋಶಿ ಕುರೆಲ್ಲ
1: ನಿಮ್ಮ ಕೋಶಿ ಕುರ ಮಂಚಿ ಪಲ್ಲೆ ಸಾನ
2: ಅಸಂತಿ ಏ ಅಶಾ ಪರ ಮುಷ್ಟಿ ಬಿಮ್ಮು ಬೇರೆ ಮಾಪರ ಜನ ಕೊರ್ತೆನ್ಸ್ ವಿವಾಮುಸ ನಿ ಅಮಿರವಾ ಮುರ್ನಾನ್ಯು ಅಶಾ ದಿ ಪಾವ್ಲು ಹಿಯ ನೋನ ಅಸನ್ ಟಿಕರ ಮಾಸು ನಿಮ್ಮ ಮುಷ್ಟಿ ದಿ ಮರಾಜ್ ಮುಸಂಬಿ ಬಿಮ್ಮು ಖಲವಿ ಅಫೋ ಸೇ ರಿಫರಿನ್ ವಾಲಾ ಯೋ ಖಲ ಎನ್ಲೆ ಪಾಯಮ್ ಮಹಾಪರಿ ಕುಸ್ ವಿಲಿ ಹಬರ ದ ರಕಾನಿ ಮಿನೆ ಮಲ್ಲಕ ನ ಸುಪಿಲ ಸ ವಂ ಪುಲ ಮ ಕೋ ಹಾಯ ವ ಬಕೇರಿಯಾ ನಿ ಟುಟಿ ಹಿವಾ ನಿ ಆಜ್ ಮಾ ಮಾ ನಾ ಮಾ ಮುಖಾನಿ ಮನ ಮನೆ ಜನೆ ಜೆನಿತು ಅರ್ಮಾಂಡೋ ಕಹೆ ಕಿ ನಿ ಅಫೋ ಸೇ ರಿಫರಿನ್ ಕಿವಂದರ ಲವನ್ ಲೈಕ್
0: ವನ್ ನಿ ರೆರೆ ಲವಾಯು
2: ವಾಸೋ ಫಾಸ್ಟ್ ವಿಟೋರಿನು ವಮುಸಾನಿ
0: ಜಿಲ್ ದು ಮಾಕಿನಾ ಪ್ವಾ ಹೆರೆನಿ
3: No te pago el sucur la ma para Fausia Vittorino, vamos a ne caca gil tu máquina ni rujela va ne lola, va a reguarati, mala bulihaño, el empantra, catu no cojave rawe, no toque hirvan sipo, naun de junio, we go, o le cheo y go, guam cota we, no toque hirva racha, weipa, o calacavera, ama para Fausia, onira, a tu caca soto que asa, calavera va, que nine herrawe, y her que nine herro calavera go a su elecha. Anira atukihera kaitu wowe avirhelo raktene nlakanalo ankela avirhela nikunla norelo masiva rowene uriane nsipo na rasa oculta vamos arne Tony Fernando.